0: ಮೊಯ್ ಪಾಪಂ ನಂಗು ಮಫಂ ಕದಾಯ್ದ ಲೈಬಗೆ ಸಿದ ಲೈ ಸಿದ ಸುಮ್ ತೌರಿ ಹೈಬ ಪಾಕ್ತ ಸು ಪಿರಕ್ತ ಬಸಿಬ ನನೈ ನೋಪಿ ಬು ವರೌ ಬಿರಬರ ಮಪುರೋಯ್ ಬನ ಥೌ ಸಾ ಬಿದ್ರಬ ಹೈಬ ದ ವೈರೆ ನನೈ ನೋಪಿ ದಿ ಸೇಂಗ್ಲೌ ಸಕ್ತ ಮು ಉರಕ್ತ ಬ ಕುಮೋನ್ ಕುಮ್ಜಾ ಮಸಿಂಗ್ ಯಾಮ್ ಲಗ್ಲೆ ನವಾ ನ ಪಾಕ್ತ ನಿಂಗ್ ಬನ ಲಂಗ್ ತಕ್ ನರೆ ನನೈ ದಿ ಪಂಗನ್ ಚೋನ್ ಬಿ ನೋಪಿ ಗಿ ಮಪು ಒಯ್ಕಿ ಬನ ಖೊಂಗುನ್ ಲಿಜರಕ್ ಬ ಸುಂಗಮ್ ಜದೆ ದೋ ಇಬುಮೊ ನಂಗ್ ನಸಿನ ಬಿರಂಬ ನ ಜಾ ಸಿಂಗ್ ತೋಲಬಿ ನನೈ ನೋಪಿ ನ ಮಪಾ ಯಾವ್ದ ಯೋಗ್ಸರಕ್ ನಸಿದಿ ಮಯು ಮಕೈ ಪಾಲೆ ನಸಾ ನಮೌ ಸಿಂಗಿ ಕೊಮೈ ಸಿಪು ಇಂಗ್ರಿ ಇಬುಮೊ
1: ಇಮಾ ಹಕ್ಸಾಂಗಂ ಬಿದಬ್ರ
0: ಇಬಿಮಾ ಇಮಾ ಕರಿಸು ತೌದಿ
1: ಇಮಾ ಇಮಾಗಿ ನುಂಗಾಯ್ತಬ ಊರಗ ನಮೌ ಪೊಥಾ ಪಂ ಖಂಗ್ದಿ ನಮೌದಿ ಇಕುಬುಕಿ ಸಕ್ಸು ಖಂಗ್ಜೆದಿ ಇಕುಬುಕಿ ಪಾವ್ಸಿಬು ಕರಿ ಮತ್ತೆ ಹೆಕ್ ತಾಕಿದ್ರಬ್ರ ಇಮಾ
0: ಇಮಾ ವತೊಂಬಿ ತಾಯಿ ಹಾಯ್ದುನಿ ತಾರಿಬ ಪಾವ್ದು ಅಸುಂಬರ ಅರಾನ್ಬರ ಹಾಯ್ಬು ಖಂಗ್ದಿ ಇಮಾ ತಾರಿಬ ಪಾವ್ಸಿಂದು ಇಮಾದದಿ ಮಂಗಾಕು ಬನ್ನೆ
1: ಇಮಾ ಪಾವ್ದು ನಮೌಕ್ಸು ಯಾಮ್ನ ತಾನಿಂಗಿ ನಮೌದಸು ಖಿತಂಗ್ ತಂಬಿಯು ಇಮಾ
0: ಇಮಾಸು ಅವಾಂಗ್ ಲೈಕಾಯಿಗಿ ತಾದ ಮೈ ಪಾಕ್ ಸಾವ್ನ ತಂಬದೈ ತಾಬನಿ ಸೈ ಖರಗಿ ಮಮಾಂಗ್ದ ಖಾರೌ ಹೈಬ ಸೆಂಗಿ ಖುಂದುದ ನಕು ಇಬುಂಗೋ ಖೊಯ್ಗ ಥೆಂಗ್ನರಮಿ ಹಾಯ್ ಮಫಂದುದ ನೋಂಗ್ಮನಿನಿ ಲೈಮಿನೈ ಅದುದಗಿ ತಾದದಿ ಯುಮ್ದ ಥೋಕ್ತಬ ಯಾದಬ ಮ ಲೈಬದಗಿ ಅದುಮ್ ಥೋರಗ್ಲು ನಕುಬೋ ಖೊಯ್ದಿ ಖಾರೌ ಖುಲೇನ್ ಥಾದೋಕ್ತು ನ ಸಲ್ಲನಿ ಹಾಯ್ನ ಹೌಯಿ ಹಾಯ್ನ ತಮ್ಮೆ ನಕುಬೋಕ್ತು ಸಹಿ ದುಗಿ ನಿಂಗೋನ್ ಸಾಕೌಬ ನಂಗ್ನ ನಬ ಯುಮ್ ಥೋರಕನಿ ಹಾಯ್ ಹೌಯಿ ಹಾಯ್ ಅದುಬೋ ಅದುಬೋ ಸಾಕೌಬ ಕಯ ಹೌ ಖರೆ ಹೆಂಗಸಿ ಭಾವ ಲಾತ್ರಿ ಬಸಿನಿ ಮಸಿದನಿ ನನ್ನೇಮ್ಗೆ ತಮೋಯ್ ಕಾಯ್ರಿ ಬಸಿ ಹಲಕ್ ಮಂದ್ರ ಬದುದತಿ ಪೊಲೀಸ್ ತಸು ತಾಕ್ತು ನ ಪಾವ್ ಪೀರೆ ಪಾವ್ ಸಿ ಕಯಾದ ಸುಪೋಂಕರ ಬನಿ ಅದು ಮರಿ ಮಖೋಂಗ ಮತ್ತ ಖಂಗ್ರಿ ಬಸಿನಿ ನೀರೆ
1: ಮಾಂಗ್ದಂಬಗಿ ಅಕೋಯಿ ಇಕುಬೋ ಸದೆ ಕಲಕಲಬದಿ ನುಂಗಾಯ್ ಕ್ರಾನಿ ದಕೋ ಇಮಾ ಇಮಾ ಅಕೋಯಿ ಇತೈಲೈ
2: ಇಬೋಸೌಬಾ
3: ನಂಗ್
2: ಬುಕದಾಯ್ ಕದಾಯ್ ಯೌರುರಬಾ
3: ಇಮಾ
2: ಕನಾ ಕನಾ ಉನುರಬಾ ಹಾಯುನೆ ಇಮಾ ದ ಪೌತಮೋ
3: ಕರಿಂ ತೋ ವಾಬಿರುರನು ಇಮಾ ಪೌ ಫಂಗಿ ಇಮಾ
2: ಕರಿ ಕರಿ ಹೈಬ ನ ಪಾಲೈ ರೆ ಹೈಬಾ
3: ಅಕೋಯಿ ಪಪುಂಗ್ ದುಮಾ
2: ಕರೈ ದಲೈ ಹೈಗೆ
3: ಅಥು ಮತಮ ದ ಥೋಲಾನಿ ಇಮಾ ಕರಿಂ ತೋ ವಾಬಿರುರನು ಮಿ
2: ಇಮಾ ನ ಪಪುಂಗ್ ಬುಕರಿ ಲಮ ದಲೈ ಹೈಗೆ ಬಾ
3: ಅಮುಕ್ ತ ತತವಿಯು ಸಿ ಇಮಾ ಅಮುಕ್ ತ ತತವಿಯು ನಸಾನೆ ಪುನ ಮಂಗ್ ತ ತಮಜಗೆ ಇಮಾ ಅಕೋಯಿ ಲೈಕಾಯಿಗೆ ಪ್ರಧಾನ ಮಾ ಮ ಸೌಬುದೋ ಮಂಗೋಂದ ಪುಲಿಸ್ ನ ಪೌ ಪಿರಿ ಹೈದನ ಐಂಗೋಂದ ತಮಲಕ್ಪನಿ ಇಮಾ ಅಕೋಯಿ ಪಪುಂಗ್ ದು ಖಾರೋ ಹೈಬ ಖುಲ್ದುತಗೆ ಮಥಂಗ್ ಮಥಂಗ್ ಸುಮ್ ಸಂಗ್ಸಿನ್ ಕಿದನ ಮ್ಯಾನ್ಮಾರ್ ಬೋರ್ಡರ್ ಲಾಂಚಲ್ಲುರುಬ ಜಾನಿ ಇಮಾ ಅದು ಮ್ಯಾನ್ಮಾರ್ ಆರ್ಮಿನ ಭಾರ ಜಾನಿದ ಅದು ಅಕೋಯಿ ಪಪುಂಗ್ ನ ಮಿನವುಗ ಒಯ್ರೆ ಲೋನ್ಗ ಫೌನದಬದುದ ನಾರೋಲ್ ಲಾಲೌಬ ಕಾಂಬು ನತ್ರಗ ಹುರಾಂಚಿ ಧಿತೌಬ ಕಾಂಬುನೆ ಖಂದನ ಫಾರಗ ಚೇಲ್ ಮನುಂದ ಥಂಜಲಬ ಜಾನಿ ನಿನ್ನ ಅದು ಸುಮ್ ಮಮೈ ಥಂಗದಿ ಪಪುಂಗ್ದು ಸು ಕುಯಿನ ಲೈಸಲ್ಲಕ್ಲಬನಿನ ಲೋಲಿದು ಫೌನರಕ್ತನ ಅಕೋಯಿ ಪಪುಂಗ್ ಸಿ ಲೈತ ಲೈರ ಥಿಬ ಸೇನ್ ತಾನ್ಬ ಲಾಕ್ಪ ಮೈತೈ ಮಚಾನಿ ಖಂಗ್ಲಕ್ತನ ಹಯೇಂಗ್ ಸಿ ಜೇಲ್ದಗಿ ಥಾದೋರೇನ ಹಾಯ್ರೇಮ ಅದುಗ ಮೊಯ್ ಮ್ಯಾನ್ಮಾರ್ ಒಥೋರ್ತಿನನೆ ಮೊರೆ ಗೆಪ್ ಫೌಬ ಪೊರಕ್ಲಗ ತೆಂಗೋಪಲ್ ದಿಸಿದ ಸಿನರನೇನ ಹಾಯ್ರೇಮ ಅದು ಹಯೇಂಗ್ ಸಿ ಅತ್ತ ಅಕೋಯಿ ಮಾಮ ಪ್ರಧಾನ್ಗ ಲೋಯ್ನನೆ ಮೊರೆ ಸಕ್ಕದೋನಿ ಅಕೋಯಿ ಪಪುಂಗ್ ಲೌರೋದೋನಿ ಮಾ ಕರೆಕ್ಟ್ ವಾಬಿರೋನಿ ಮಾ ಹಯೇಂಗ್ ಅಕೋಯಿ ಪಪುಂಗ್ ಶೋದನ ಲೌರೋದೋನಿ
2: ಮಾ ಲೌರೋ

0: ವಿದುನ, ಐ ವಿಯೋಂಶದ ಪೊರ್ಕ್ಪನೆ
1: ಕುನ್ನು
0: ಮಕ್ಸೆ ಮಪು ಮಾಗಿ ಕುಮೈ ನೀನ ಐ ಚಾಚಾ
2: ಹಂಜರಲೆ
0: ನಚಾವನ ಥಾನುಂದ ಕುಂಚನ್ ಬಿಹು ಕೋಯಿ ಮಾ
1: ಬಿಬಾ ನಕೋಗಿ ಸಿಂಗ್ಲಾ ಸಂದ ಲೌ ಸೋ ಸಲ
2: ಚೋ ಸಿಂಗ್ಲಾ ಸಂದ ಪ್ರೋ ಸಲ
0: ಹೋಯ್ ಹೋ ಯಾರೆ ಯಾರೆ ಯಾರೆ ಕರ
2: ಪಂಗ ಸಿಂಗ್ ಸಿಂಗ್ ಲೈರೆ ಪಂಗ
0: ಐಷ್ ಕನಾ ಹೋ ಕೋಚಿ ಕರ್ ಕರ್ ಹೇ ಕಾಂಗಿದಾ ಮಮಾ ನಶಿದೆ ಐಸೆ ಯುಂ ಶಿದ ಮಿತೋ ಅಮಗುಮೆ ಇಮೌಸಿಂಚೆ ಮಸಕ್ ಅಮತ್ತ ಖಂದ್ರೆ ನಂಗ್ ನಂಗ್ ತುಂ ತಾವುನೆ ಹೇ ಮಮಾ
1: ಮೋಯ್ ಪಾಪುಂ ಮೋಯ್ ಪಾಪುಂ ನ ಇಮಂ ಮನುಂಗಿ ಲೈತ ಲೈರ ಕೋಕ್ನ ನಗ ಲನ್ ತಾನ್ ಬಸತ್ ಖಬದ ನನೈ ನುಪಿನ ಮಮಾ ಮಪಾ ಸಕ್ತು ನ ಇಸಾ ಸಿಂಗ್ ಚಾವ್ನ ನಗ ಯುಗ್ ಸರೆ ಮಯುಮ್ ಮಕೈ ಪಾನ್ ಬಯಾಬ ಮತಮ್ ಯೌರಕ್ ಲಬದ ಮೋಯ್ ಪಾಪುಂ ಬು ಥಮೋಯ್ ನುಂಗ್ ದ ಸೇನ ಕೊಂಚಿನ್ ಜದ ನ ಇಸಾ ಸಿಂಗ್ ಇಮೌ ತಿಸಕಿ ಬನಿ
0: ಅಶು ನುಮಾಯ್ ಕರ್ಬ ಚಾವ್ ಕರ್ಬ ಥೌದಾಂ ಕಯಾ ನಂಗ ಪಾಂಥೋಕ್ ನಂಬ ಸಿದಿ ಐಗಿ ಥಮೋಯ್ದ ಚಾವ್ ಸೋಕ್ ಚೈನಿ ಹೇ ಮಮಾ ಅದು ಐಗಿ ಚಾಯಿ ಮಂ ಸಿಂಗ್ಸಿದ ಐದ ಮಸ ಅಮತ್ತ ಖಾಂದ್ರ ಕರಮ್ ಮನ ಕರಾರೋ ತಂಗಿ ತಾವುದನ ಮಮಾ
1: ಮಸಿನ ನಸಾನಿ ಪಾ ಅಹನ್ ಇಬೋ ಸೌಬಗಿ ಮೌನಿ ಮಮಿಂಗ್ ನ ಸನಹಂ ಬಿ ಕೌ
0: ಯಾರೆ ಯಾರೆ ಯಾರ
1: ಮಸಿನ ಮೌ ಅತೋಂ ಬಿ ಅರುಬಿ ಕೌಯಿ ಸಾನು ಪಾ ಮನಿ ತೋ ಮಗಿನಿ ಇದೆ ಮಾ
3: ಪಾಬೋ ಕುರಂ
0: ಜೆ ಯಾರೆ ಯಾರೆ ಯಾರೆ ಓ ಉಂಚಿ ಗ್ರದಾ ಇಮೋ ಬಿಸಿಂಚ ಉಂಚಿ ದನೆ ನುಂಗಾಯಿ ಬತ ವಯು ಕೋಯಿ ಸಾಸಾ ಪಾನ ಹಾಯ ದವುತಿ ನಮಾಸೆ ನಖೋಯಿ ದಮಕ್ ಯಾಮ್ ನ ವಜರ ಲಬನಿ ನಮಾಸೆ ನಖೋಯಿ ದಮಕ್ ತದಿ ಮಿನ್ ಉಬ ಲಾಯಿನಿ ಖಲು ಕೋ ನಮಾವು ಮಿರಾಯಿಗನ
2: ಪಾಬುಂ ಪಾಬುಂಗಿ ಯಾಥಂ ನಾಕ್ತು ನಮ್ಜೆಗೆ ಪಾಬುಂ ಮತಮ ಅಮದ ಐಕುಯಿನ ಅಂಗಾಂಗ್ ಓರಿಂಗೈ ಮತಮದ ಪಾಬುಂನ ತಾಕ್ಪಿಕಿಬ ನಾಹೌ ನಾಹೌ ಚಲ್ಲಗ ನಾಹೌ ಸರ ಅಮ ಪಾವ ಪಾಬ ನಮೋ ತೌಗದಬ ಇಥೌವು ಹೊರೇನ ಹೆಯಂ ಯೈಥೌಲಗ ಹೊರತ್ನಗನಿ ಮತಮ ಮಂಗಂದನ ಥವ ಯಕ್ಷಾಂಗ್ ಯೌನ ಹೊನ್ನಬನ ಪುನ್ಸಿಗಿ ಲಂಬಿ ಫಂಗದಿ ತಾಕ್ಪಿಕಿಬ ಪಾಬುಂ ಅಶಿದಶಿನ ತೇದ ಪಾಬುಂ ಪಾಬುಂನ ತಾಕ್ಪಿಕೇಬ ಕಯಾದೋ ನಚಾಂಗ ಶಿಫಾಬ ಕೌಜದ್ರಿ ಪಾಬುಂಗಿ ಯಾಥಂ ನಾಕ್ಷಬನ ನಶಾಯಿ ಖುಯಿ ನಶಿ ಮಿ ಹುಯಿಬ ಗಮ್ಜರಿಬನಿನೆ ಪಾಬುಂ ಅದುಗ ಪಾವಾ ನಶಾಯಿ ಖುಯಿಬು ಸೇಂಬಿಬದಿ ಇಮಾ ಖತ್ತನ ತೆ ಪಾಬುಂ ಪಾಬುಂಗಿಶು ಅಸೌವ ಥೌದಾಂಗ ಯಾವರಿಬನಿನೆ ಪಾಬುಂ ಪಾಬುಂ ನಿಂ ಕರಿಮದ ಸೊಂತ ಬಿಗನ್ ನಶಾಯಿ ಖುಯಿ ಹುಜಿಕ್ತಿ ಸಾವರಿದನೆ ಪಾಬುಂ ಅದು ನಶಿಯಿದಿ ಪೊಥಾನಬ ತೌರಿಸಿ ಪಾಬುಂ ಇಮುಂದ ಲಿಂಗ್ಸಲಿಸಿ ಅದು ಹಯಿಂಗ್ ನೋಂಗ್ ಹೆಂಗಾನ್ಬಗನೆ ಪಾಬೋ ಡಾಕ್ಟರ್ ದ ಸಲಸಿ ಅದುಗ ಲೈಂಗ ದೊಯ್ನಿಕೋ ಪಾಬುಂ
1: ಇವಂ ಕ್ವಾ ಹಯಿಂಗ್ ಆಯ್ದ್ರಬಸು ಮಸಿ ಹೆಕ್ತ ಚಪ್ಪನ ಫರುಯಿದು
2: ಅದುನ ಫರದ ಹೋಯ್ ಹೋಯ್ ಇಮಾನ ತಾಕ್ಪಿರುದುಬದಿ ಅನಾಬ ಲೀದುನ ಥಂಬ ಫತ್ತಿ ಹೈದಿನಿ ಫರೇನೆ ಅದುರಗದಿ ಪಾಬುಂ ನಸಿ ಹೆಕ್ತ ಸಲಸಿ ಡಾಕ್ಟರ್ ದ ಪಾಬುಂ ಹಾಯ್ ಸನಾಂ ಬಿಯಾ ನೋಯ್ ಫಿರೋನ್ ದೊಕ್ಟರ್ ಸೇಮ್ ಸಾವೋ ನಸಿ ಪಾಬುಂ ಶೇ ಡಾಕ್ಟರ್ ದ ಪೂರಸಿ ಅದುಗ ಯೆಂಗ್ ಥೋಸಿ ಕಾನದ್ರೆ ಸಸಿ ಯಾ ಯಾ ಯಾ ಸನಾ ತೋಕ್ಸಿ

0: Karino kangde hi lo senda ba chat chat taw de ba kita thubir okay dor gi
1: Karino imohan nang na poyom khawyom thangdok thangjin taw dana irang langli duna
0: ima ngasi kwata da hongjin ge da ba numini aduna chat na na ba thawrang tawri
1: a mamang matam da su aina na khuida kya da han hai khre na khoi gi dam asmuk chaw ba yum ma lairi sini haidana yum se na khoi gi na yum ni ne na khoi gi na yum layum lai ta ba sunat ta ba office hai ra inak na I kari gi office ki kwata da laidawri no na khoi gi thawrang se kya yaning de na koi bu so ngarang na han ta hospital da gi halai pura phadna kan ba sunatri yengoi na ku gi awara pa yeng duna ekhoi pun na laimi na sine imau sa maduna na ku gi pungning nu hai na po tha jaba ngam gani khali ne nem na
0: office ki order hik tok pa ya banati ngasi sa laudra ba di ekhoi chance mangja ga dauri bani
1: manipur sana laibak sida mayu mayum da lairaga miwoi kya ma su thabak taunari quarter da laitra ba di thabak taw ya di hai sibu ekhoi di ima di amuk ta buta jadri ne
0: ima di mapan thok ta bani na kadai da gi tarani
1: mapan thok ta bi aina chemlak pani ne na khoi na khoi gi na puroi ba to
0: ho ima mama mapana ne masa sauna ba yok pa mi oina ba chem ba hai ba se taw pham thok pani mana thana ba mamal thauna ba nate khangbi da bra kai no
1: mama mapana halo rak la ba matam da masa mamona amu hona pham tho I hai ba sibu khangdar ba ro na khoi bo
0: taw ba ya ba taw ina kai no handak ikuna na du na hospital da lai ba du che lupa ma tang kana da puthu han gi nabbi mai khoina loina puthokri baduni inaw nu pi arubi khoina singdum langla ma tang puthorak ro
1: hai sin tv na naw sina chen thum puthoktra ba su ahing nung thin chupa na ko gi damak honari ba sidi na khoi kana ma ta hospital da ahing yari pa yaw ba ge na naw sina khongham khulam ba phisu phisam ba mana loina honari ba ni mana chen puthok chatra ba su mana tawri ba thabak sing do masing tha da ba yari bro
0: masing tha da ba ya da bi inaw atom bi ga nungai na lei bi hauro ai khoi di la na lai ja khra ge
2: ko yi mu to lo ge san ha bi ngal na la ma tnu gle ram bi tu bo
1: I bo so ba
2: ma
1: na khoi kwa ta da lei ro ra ni hari ba si bo asum bra
2: hoi ma ai khoi nga si chat pa ta ri ma du gi ni ai khoi chat na ba thau ran tau si
1: ha lo ra bi ma ma ma sa so la ba na pa bu tha du tu na chat la ge si ni ne pai pai pai na khoi na khoi gi apa ma do adum ta ima khoi gi di kahi su khalo ra no
2: ma khushu mar mar ta dum la kani da sat ya da na to bi wani da adu ina mani to su thol la ni hai da ni na kui ro adu ma hoi pa bu ngoi dum mai yeng sen jan ke da
3: ai bo so wa
2: apa bu
3: kahi no na khoi na na ma ga la ni du bo khana ga no ne ing na chit na nu si sa na na lai mi ngai bo ai na di nakhoi nakhoi kari suk to bu ngam khite adu bo nakhoi da ma sa ba ma sia tom bu tang khai khang da na yum pa ba ngam na bu hon ra khai bu ni nei bu ha ye ngoi I pa wa hai ge ha nama se yam na mirai haning de aning ba apa ba kaya tha du na tu na yana yana ba lai mi na na pa ni ko I cha cha I mo cha na ko na ka na la na ra ga I pa gi tha mo hi pu bo ya dre ne cha cha na ko shu na ko shu no ma na tra no mo di an choi de no we kan ni ngam da ba la ka ni ko cha cha wo kan pa tho I mo cha ฮะอีมงหลังแล้วก็นุงไอ้นี่อีชูเลยแล้วก็หาเราเนี่ยคันน่ะใจมงน่ะมาเตียงปังนี่หายไปหัวคันน่ะไอ้ข่อยนังไกลแล้วคิดนี่ก็มาทำมาเจ้ไปนี่มาไกลเงินโอ้ฮะตรงนั้นตรงนั้นไปอีมงเด็กเฮาหรอกป่ะอีมงสิงนักข่อยปุ่นแล้วก็นุงไอ้บ้าปุ่นไปอีมงมาเสียมาตัว ยกูน่ะปามีเนี่ยมองอ่ะมีกิสกูยานะบ่ฮะนักข่อยกิสุพานะบ่ปุเกียนขอเย็นติน่ะนะอิงน่ะชิงน่ะเลยมีน่ะบ่ดูนี่นะเฮ้ยกูน่ะปามีบ่เสียบ่จบบ่ ನಕೋಯಿನ ಹರಾವು ನುಂಗಾಯಿನ ಲೈಬದು ಊರಗ ಇಪ್ಪಾನೆ ಹೇನ ಹರಾವು ಜಬನಿ ಪಾನ ಅಕ್ಚಾಗ ನುಂಗಾಯಿ ತಬಿ ಮತತ ನಕೋಯಿನ ಕಾಯಬಂ ಕಾಯಬಂ ತಾನರಗ ಇಪ್ಪಾ ಯಾಮನ ನುಂಗಾಯಿ ತಿನ ಹೇ ಯಾರಬದಿ ನಕೋಯಿ ಯುಂ ಮಸೆ ಹಾಗೋ ಕಸತ್ ಕನು ಇಪ್ಪಾ ಯಾರು ಮಿಕುಪ್ತ ಇಪ್ಪಾ ಹೆಚ್ಚಾ ಕೋಯಿ uno heroico y sasa
0: muy babo
4: carino ay no ay te sigo muy babo nasa na mausin kanata sin na birambagi muy babo sayi kum zamata sun la bin na bang jagi di muy babo ನಸಾನಾ ಸುಸಿಂಗಿ ಕುಮೈ ಎಂಗ್ ನಕೋ ಮೊಯ್ ಬಾಬು ನಂಗ್ ಕದಾಯ್ದ ಸತ್ ಕದೌಳಿ ಬನೋ ಖಾರೈ ಖಂಗ್ದ ಇಮುಂಗ್ ಮನುಂಗ್ ಪೂನ ನಬ ಓ ನಬದ ಪಾತುರೇನ್ ಕುಮ್ ಚಿಂಗ್ ದೋನ್ ಮಾಪನ್ ಲಾನ ಲನ್ ತಾನ್ ಬ ಸತ್ ಪದ ನ ತೋ ಓಯ್ ಕಿ ಬನೇನೆ ಓ ಮೊಯ್ ಬಾಬು ನಸಿನ ಕದಾಯ್ದ ಸತ್ ಕದೌಳಿ ಬಾ ಸಖಿಬಿ ಯಾರೋಯ್ ಸಖಿಬಿ ಯಾರೋಯ್ ಮಕ್ಕಳ ಬಾಬುಂಗ್ ಸಖಿಬ ಯಾರೋಯ್ ಓ ಮೊಯ್ ಬಾಬುಂಗ್ ನಂಗ್ ಸಖಿಬ ಯಾರೋಯ್
2: ಬಾಬು ಕರೀನು ಮಸಿ ಬಾಬು ನೆ ತೊಬಿ ಬಾಬು ನಸಾನ ಮೊಯ್ ಕುಯ್ ಬೋ ಕರಿ ಮತ್ತೆ ನುಕ್ಸಿ ದೊರ ಬಾಬು ಅಶು ಕುಯ್ ಮತ್ತ ಮಸಿ ನೈಜರಕ್ ಲಗ ಹಾಲ ಪಾವಲೆ ನಿನ್ನ ಬಂದನ ಕದಾಯ್ ನೋ ಪಾವು ನಿನ್ನ ಚಂಪಿ ಬಾಬು
4: ಬಾಬು ಬಾಬು ನಮ್ಮ ಯುಂಸಿದ ಲಾಗ್ಸಬದ ಬಾಬು ದಿ ಲೈಬಿರಂ ದಿ ಬಾಬು ಹಲಕ್ಪದ ಕಯಾದ ಹರಾವ್ ಜಕಿಬ ನಮ್ಮ ವಕ್ಕೇನ್ ಬನ ಬಾಬು ವಕಲ್ಗೆ ನಾಪನ್ ಕಾರು ಬನ ಇಮಾಸಕ್ ಬೀನೆ ಮುಲಾದ್ ನ ಕಲ್ಲು ರೇ ಬಾಬು ನಮ್ಮ ಮುಕ್ತ ದಿಂಗ್ ಆಗ್ಬೀರ ಮುನೆ ಬಾಬು ವಕಲ್ ತೇನ್ ಬಿ ನಮ್ಮ ಮುಕ್ತ ದಿಂಗ್ ಕಗ್ಬಿಯುನೆ ಬಾಬು ನಮ್ಮ ಉಲ್ಲಂ ಜಿಂಗ್ ಬೀರ ಕೋನೆ ಬಾಬು
2: ಬಾಬು ಬಾಬು ಬಾಬು ನಲ್ಲಗ್ಲೆ ಐಕೋಯ್ ಲೈಮಿನರನಿ ಕಲ್ಲು ಐಕೋಯ್ ಬತಾದು ತುರು ಕದಾಯ್ ದನ ಬಾಬು ನ ಚಲಿ ಮಸಿ ಬಾಬು ನಸಿ ದಿನ ಚಾ ನಮ ಐಕೋಯ್ ವಕಲ್ ತಾರೆ ಬಾಬು ಬಾಬು ಗಿ ಆತನ್ ಗಿ ಜರಗೆ ಬಾಬು ಐಕೋಯ್ ಐಕೋಯ್ ಚಲ್ಲ ರೋಯೆ ಬಾಬು ಐಕೋಯ್ ಚಲ್ಲ ರೋಯೆ ಬಾಬು ಐಕೋಯ್ ಚಲ್ಲ
4: ಬಾಬು
2: ಚಲ್ಲ ರೋಯೆ
4: ಇಪ್ಪಾಮ್ ದಲೈ ಹಿಂಗೈ ದಸು ಇಪ್ಪಾಮ್ ಮಸಕ್ ಕಗೌ ಪಾಪುಂಗ ತಿಗ್ನ ಸೇಬದ ಇಪ್ಪಾ ಲೈರೆ ಹಾಯ್ನ ಕಂಜರ ಕಮ್ಮಿ ಕುಪ್ತ ಪಾಪುಂಗ ಅಬು ಕಾಯ್ನರೆ ತೆಲೋಗೆ ನಕ್ಕು ಪಾಬು ಪಾಬು ಅಮುಕ್ ತದಿ ಹಲಕ್ಕು ಸಾಸಾ ಮೌಸ ನ ಪಾದುಗೆ ಖಲ್ಲು ಬದ ಮೇಕೆ ತಿರಾಂಗ್ ಸೇ ಕಮ್ಮು ಯಾದ್ರೇನೆ ಪುಮ್ನ ಮಗ ಹೌಕ್ರೆ ಪುಮ್ನ ಮಗ ಲೋಯ್ರೆ ಪುಮ್ನ ಮಗ ಲೋಯ್ರೆ ಸಾಸಾ ಇರೋನ್ಸಿಂಗ್ದು ಪೊಂಗಾನು ಆಗ್ಬದ ಮೈ ಅಮುಕ್ತ ಥಾದು ಸೊ
0: ಲಾ

0: ಅನ್ನ ಹಾಯಿಸಿ ಸುಮ್ತಾರೆ ಖಲ್ಲಗ ಮಸಿದವರೆ ಕೈಶೋ ಮಾನ ನಾಗರಾಜ ತೈಖೋಕ್ತ ಹಾಯರಿ ಫರೆ ನಂಗ ಅದನ್ನು ಹಾಯರಗದಿ ಐಮೋನ ಸನಾ ಲುಪ ಖರ ಪಿಯು ಸಿನಿ ಪೀಜಗೆ ಕಚ್ಚಗೆ ಮಹಾಮುನಿಯೇದನ ತೈಖೋಕ್ ನಾಗರಾಜ ಅನಂತ ನಾಗರಾಜನ ಮಕೋಕ್ತಗಿ ಮನೀಸಿ ಲೌಥೋಗ ನುಂಗಾಯ್ ಚೆಗಾಯ್ ತಾರಿ ಖೋಮಜಲ್ಲಗ ಮನಿಯುನ ಥೇಂಗ ಥೇಂಗ್ರ ಸನಾ ಲುಪಾಸಿ ಖೋಕ್ಲೋಯ್ನ ಹೇತ್ ಓಲಿಮ್ನಿ ಮಧುಗೆ ಸನಾ ಲುಪ ಖರದೋ ಮದದ ಕೈಶೋಪ್ ಮುನಿದ ಕಲ್ಲೆ ಮಸದಗಿ ಕೈಶೋಪ್ ಮುನಿಸು ತೋಪ್ ಧ್ಯಾನ ಖೋಕ್ಲೋಯ್ನ ಪರಿಖಿತ್ ಮಾಗಿ ಪುನ್ಸಿ ಲೋಯ್ಬದಗಿ ಓಯ್ರಿಮ್ನಿ ಕೋ ಹಿಂಗಲುಲ್ಬ ಯಾರರೋಯ್ ಕನ್ನನ ಅಮುಕ್ ಹಂಗ್ರಿ ಹರಾವಸಿ ಯೌಯಿ ಕನ ಲೈರಿಬ ತೈಖೋಕ್ ನಾಗರಾಜ ಮಾಗಿ ಹರಾವುಸಿ ಕರಾಯಿ ಯೌನ ಯೌಗೇವು ಸೋಸೋಯ್ ಸೋಯ್ದನ ಐನ ಸಿ ಉರದಮ್ನಿಯೇದನ ನಾಗರಾಜ ತೈಖೋಕ್ ತಮ್ನ ಲೈರಿಬ ಗಂಗಾಯಿ ಖೋಂಗ್ವಾನ್ ತಮ್ನ ಜಮುನಾಯಿ ಖೋಂಗ್ವಾನ್ ತಮ್ನ ಲಾಖ್ರಿ ರಾಜಪಂಥ ಲಂಬಿದ ನಾಂಗ್ನರಿಬ್ಸಿ ಕರಿ ಹಾಯ್ನ ತಾಗೇವು ತೈಖೋಕ್ ಮಸ ಮನಾಯಿ ಖರ ಸೊಲ್ಲೋಯ್ನರಿ ತಾರಿಬ್ಸಿ ಕರಿ ಹಾಯ್ನ ಐಖೋಯ್ ಮಹಾರಾಜ್ ಪರಿಖಿತೋ ಹದಕ್ ತೈಖೋಕ್ನ ಸಿಕ್ಪಂಗ ಮರೋಯ್ ತೈಖೋಕ್ನ ಸಂಗ್ಬಂಗ ಮರೋಯ್ ಮುನಿ ಋಷಿ ಭಕ್ತ ಮೈಸ್ತು ಬೈಸ್ತೋ ಕಯಾನ ವೇದ ಮಂತ್ರ ಧೀದನ ಮಾ ಮನ ಹೈಜಬಿ ಔಷಧಿ ಕಯಾ ಲಾಂಗೇರಗ ಸರ್ಗ ಲೈರಿಬ ಪೃಥ್ವಿ ಪುನಮುಕ್ಸಿ ಚಂಗ್ಬ ಅಮ್ದನವ ಖುಲೈ ಪೈಬ ಕಯಾನ ಗಾಕ್ತನ ಯಾಮ ಫಜನ ನಿಂತಿನ ಗಾಕ್ ಸೇನ ಲೈಗ್ರೆ ಹಾಯ್ಬಸಿ ಲೋಯ್ಗದವ ಪುಂಫಮ್ಸು ಖಜಿಕ್ತ ಗಾಯ್ರೆ ಹಾಯ್ಬಸಿ ಗಾಂಗ್ನಬದು ಸುಮ್ ತಾಯಿ ಸುಮ್ ತಾಬ ಸುಮ್ ತಾಬಸಿ ಮಸಿದದಿ ತೈಖೋಂಗ್ ಖಲ್ಲೆ ಸೋಯ್ದನ ಬಾಲಿಬ್ರಿಡ್ಡ ಜೋಬರಾರಿ ನಿಪಿ ಅಂಗಾಂಗ್ನ ಗಾಂಗ್ನ ಬಾಯ್ಬ್ಸೆ ಸಿರಾಬ್ ಕಾಂಡ ಅಸುಂಬಸಿ ಕರಾಯ್ದಗಿ ಲೌಗದಗೆ ನಿಪಿ ಅಂಗಾಂಗ್ದಗಿ ಪಾವ್ಸಿ ಲೌಗದವನಿ ಅದುದಿ ನಿಪಿ ಅಂಗಾಂಗ್ನ ಗಾಂಗ್ನ ಇಬ್ಸೆ ಸುಮ್ಮನಿ ಚಂಗುಬ ಯಾರರೋಯ್ ಕಂದವನಿ ಮೈ ಮನೈ ಪಾತ್ರ ಅಮ ಏರಗ ಐ ನಂಗ್ ಬ್ರಾಹ್ಮಣ ಓಲೋ ಬ್ರಾಹ್ಮಣ ಓಲಗ ಹೌಜಿಕ್ ಸಿದನೆ ಐನ ಅಮುನ್ಬ ಉಹೈ ಅಮ ಥೌರಾಂಗ್ ಲಾಂಗು ನಂಗ್ನ ಮದ ಹೈನ ಉಮುನ್ಬ ಫಜಗರ ಉಹೈ ಅಮ ಹೈ ಲೈ ಖರ ಲಾಂಗಗ ಸೇಮು ಮದ ಐ ತಿನ್ ಒಯ್ನ ಚಂಗಗ ನಂಗ್ನ ಪೂರಿಬ ಹೈ ಲೈದೋ ಮಹಾರಾಜ್ ಲೈರಿಬ ಪರಿಖಿತ್ಗೆ ನಾಕ್ ತಮ್ನ ಪುಸಲೋ ಮದ ಐ ಮಾಗೆ ನಾಕ್ ಯೌರಕ್ಕಾಂಡ ಐ ಸಿ ಅಗ ಬರ್ಮ ಬಾಯ್ಕರ್ಸೆ ಲೇಪ್ನ ಪಾಂಗ್ಥೋಕ್ಕೆ ಸೀನಿ ಫರಿ ಲಾಂಗ ಸಿ ಏದನ ಮಸ ಮನಾಯ್ದು ಹೈತ ನುಂಗ್ದಬ ತೈಖೋಕ್ ಮಾಗಿ ಮಸ ಮನಾಯ್ ನತ್ತಿ ಕುದಕ್ತ ಬ್ರಾಹ್ಮೋನ್ ಹೋಯ್ ಕುದಕ್ತ ಲೈಯತ್ ಲಾಂಗಿ ಕುದಕ್ತ ಚಾವ್ರಬ ಹೈನ ಹೋಯತ ಹೋಯ್ ಕುದಕ್ತ ಹೈನವುದು ಮನುಂಗ್ದ ತೈಖೋಕ್ ನಾಗರಾಜ ಕೃತ್ವತಿನ್ ಹೋಯ್ನ ಹೆದ ಚಂಗಿ ಮದುಗು ಪೋರಕ್ತನ ತಿಳಿರಿ ಮಯಾಮ್ದು ಸಂಜಲಕ್ಪದ ಮಯಾಮ್ನ ಸಂಗಲ್ಲೋ ಸಂಗಲ್ಲೋ ಸಂಗಲ್ಲೋ ಸಂಗಲ್ಲೋ ಹಾಯ್ದನ ಮಸಿದ ಸಂಗಲೈ ಸಂಗಲ್ಲಕ್ತನ ಮಸಿದ ತೈಖೋ ನಿಕುಪ್ ಅನಿದ ನಾಯರಬ್ ಕಾನ್ ತಂಜಾರ್ಸಿದ ಯೌಸಲ್ಲಕ್ತನ ತೈಖೋಕ್ ಮಾನ ಪೊರೈ ತೈಖೋಕ್ ಮಾನ ಹೈನವು ಮನುಂಗ್ದ ಕೃತ್ವತಿನ್ ಹೋಯ್ದನ ಚಂಗಿಬ ಹೈನವುಸಿಬು ಜಗಾ ತಾನ ಸಂಜಲಕ್ತನ ಮಸಿದ ಪರ್ಖಿತ್ ನಿಂಥವು ಹೈನವು ಮನುಂಗ್ದ ಥೋಲ್ಪ ಕಿತ್ತೋನ ತೈಖೋಕ್ ಹೋಯ್ದನ ಸಿ ಎರಗದಬ ಅಸಿಗುಮಲಬ ಮತಾಂಗಸಿದ ನಸಿಗೆ ನಾಮಸಿ ವಿಶ್ರಾಮ ಒಯ್ಜರಗಿ ಮಖ ಲಾಕದಬ ಸಿ ಕನಾಗುಂಬ ಸರಸ್ವತಿಗೆ ಕೃಪಾ ಲೈರಬ ಒಜಾಮನ ಫಂಗಿಬ ಓರ್ಸ
1: ಹೌಸಿಗೆ ಅದೊಮ್ನ ತಾಬಿರಿ ಮಹಾಭಾರತ ಮತಾಂಗ್ನ ಪರಿಖೇತ್ ನಿಂಥೌನ ಬರ್ಮ ಸಾಬ್ ಫಂಗ್ಬ ವರಿ ಲಿಬಿಕಿಬನ ಅಹೋಂಗ್ ಸಂಗ್ಬಮ್ ಕೊಯ್ರಿಂಗ್ ಸಿಂಗ್ ಆಕಾಶವಾಣಿ ಇಂಫಾಲ್ ಹೌಸಿಗೆ ವೆಸ್ಟರ್ನ್ ಮ್ಯೂಸಿಕ್ ಇಥೌರಂ ಫಂಗಿರಗನಿ.

0: ಆಕಾಶವಾಣಿ ಇಂಫಾಲ್ಗೆ ಥೌರಂ ತಾವಿರಂಲಿಬಸಿಂಗ್ಬು ಖುಂಗಂಗಿ ಥೌರಂನ ಅಹಾನ್ಬ ಮಕ್ತದ ತರಾಮ್ನು ಚರಿ ಖುರುಂಜರಿ ಇಪ್ವಾಸು ಯೋಗಿರಕ್ಲೆ
1: ಅಹೋಯ್ ಯೋಗಜರಕ್ಲೆ ಚೆಬೆಮ
0: ಫಿದಾಸೋಮ್ದ ಲೆಂಗ್ಸಿನ್ಬಿಯೋ ಇಬುಂಗೋ
1: ಫನಿ ಫನಿ ಚೆಬೆಮ
0: ಇಬುಂಗೋ ಗಸಿ ಅಸಿ ಯುಮ್ಸಕೇಶನ್ ನಿಮಿಟ್ ಒಯ್ಬನಿನ ನಸಿಗೆ ಥೌರಂಗಿ ಅರೋಯ್ಬದ ಮಹೌಶಾಗುಮ್ನ ಕುಂಜಾಸಿಂಗ್ನ ಹಂಗಿರಕ್ಪ ವಹಂಗ್ಸಿಂಗಿ ಪಾಕುಂ ಪಿಬಗಿ ಥೌರಂ ಥಮ್ಜರಿ ಇಬುಂಗೋ ಅದುಮಕ್ಪು ಥೌರಂ ಹೋಗ್ದೋಕ್ಚಬ ಅಸಿದಿ ಥೋಕ್ಜೋಮ್ ಬೂದಸಿಂಗ್ನ ಸಕ್ಪ ಖೋಂಗ್ಜೋಮ್ ಪರ್ಬಗಿ ತಾಂಕಕ ಮಖಕ್ ತಾಮಿನಸಿ ಮತಾಂಗ್ನ ಥೊಯ್ಬಿಗ ಚನಿಂಗ್ ಖೋಂಬಿಗ ಕೈನಬಗಿ ಮತಾಂಗ್ನ ಇಬುಂಗೋ ಅದುದಿ ಹಾಯಿರಿಬ ಖೋಂಗ್ಜೋಮ್ ಪರ್ಬಗಿ ತಾಂಕಕ್ ಅಸಿ ಗಸಿಗೆ ಥೌರಂಗಿ ಅಹಾನ್ಬೋಯ್ನ ಇಚಿಲುಪ ತಾಮಿನಸಿ
1: ತಾಮಿನಸಿ ಚೈಬೆಮ್ಮ.

ಪಾಯ್ಬುಂಗೊ ನಮೋ ಮುಖ ಇವು ಕರಿ ತಾಪಿಗದವ ಹೇಗೆ ಹೇಳಿ ಮತಾಂಗ ಅದು ಕಬು ನಿಂಥವ್ನ ಲಾವು ಲಾವು ಇಪ್ಪಾಗಿ ಲಾಂಗ್ಲೇ ಶೂ ನುಂಗ್ಸಿವಿ

ಹಂದಕ ಮುಗ್ ಕುದೊಳ್ ತಮ್ಸರಿ ಅಯ್ಯಕ್ ಪ ಲಾಯ್ ಫಿಲ್ಮ್ ಚಿದ ಮಂದಾಕಿ ನಿತ ಕೆಲಂಬಂನ ಸಕ್ಪ ಅರಿಮಿತ ಅರಿಬಂನ ಸೇರಿಂಗ್ಬ ಓಕೆನ್ ಅಮಕ್ ಸಮ್ನ ಸೇರಂಗ್ ಬಿಸೈ ಇಶೈ ಎಸಿಬು ಖನ್ಬಿರಕ್ಲಿಬನ ಪಾಸೋಯ್ ಪಾರ್ಟ್ ಫೋರ್ ಲಾಯ್ ಹರಾವು ಮನಾಕ್ದಗಿ ಹಿಜಮ್ ಅಜೇಮ್